ಶ್ವರಪುರುಳಾಂ ಸಕಲಮುಮೇ ಆನಾರೂಪಂ ಜೀವ ಪರ ಭೇದವಿಲ್ಲದ ಅನರೂಪಂ ಚಿತ್ತ ಮುಗಲ್ ಯವಯುಗಿಲ್ಲದ ಅನರೂಪಂ ಮೇಘುಮನ ಮಾವಿಲದ ಮಾಮರೂಪಂ ಮಿಗು ಪರಮಾದ್ವೈತ ಮದ ಮಾನರೂಪಂ ಓವಲಿಲ ಚಿನ್ಮಯ ಮಾಮರೂಪಂ ಓರ್ವಡಿವಾಯುಳ್ಳದು ಮಾನರೂಪಂ ಪಾವನ ಮಾಮಾನ್ಮಾರು ಕಯರೇ ಇಲ್ಲೈ ಪಾರ್ಕೀಂದ್ರ ಪಾರ್ವಯಲ ಮಾನ

ಐದು ಪರ ದೇವತೆಯ ಮನರೂಪಂ ಮಂಗುಟ್ರ ಮಲಮೆಲದ ಮನರೂಪಂ ಮಾರುಪಡ ನಿಷ್ಕಲಮ ಮನರೂಪಂ ಪೊಂಗುಟ್ರ ಆನ್ಮಾವು ಕಯಲೇ ಇಲ್ಲೈ ಭೋಗ್ಯ ಭೋಗಂಗಳ

ಭೌವನಶ್ಚ ಚ ಭೌವನಶ್ಚ ಚ ಭೌವನಶ್ಚ ಚ ಭೌವನಶ್ಚ ಭೌವನಶ್ಚ ಚ ಭೌವನೋ ಭೌವನಶ್ಚ ಭುವನೋ ಭುವನಶ್ಚ ಭೌವನೋ ಭೌವನಶ್ಚ ಭುವನಃ ಚ ಭುವನೋ ಭುವನಶ್ಚ ಚ ಭುವನಶ್ಚ ಚ ಭುವನಶ್ಚ ಭುವನಶ್ಚ ಚ ಭುವ